ಕಾವು ಲಾಯಿ ಜನ ಕಾವು ಈ ಲಾಯಿ ಕಾವು ನಾಗೇ ಲಾಯೇವೆ ಈ ಲಾಯಿ ಕಾವು ನಾಗೇ ಲಾಯೇವೆ ಜೆ ಸಟಿ ಸರು ನ ಜಾಯೆ ಪ್ರಭು ಸಟಿ ಸರು ನ ಜಾಯೆ ಈ ಬಾತೋ ಸಾಗೋತ ದೋಗತ ಹೇವೆ ಈ ಬಾತೋ ಸಾಗೋತ ದೋಗತ ಹೇವೆ ಜೆ ಪಾರ ಚಲೋ ಗೋತ ವಾತ್ ಪ್ರಭು ಗಾಮ ಚಲೋ ಗೋತ ವಾತ್ ಈ ಬಾತೋ ಭೋಗಾನ ಗೇಲಾಯೇವೆ ಈ ಬಾತೋ ಭೋಗಾನ ಗೇಲಾಯೇವೆ ಜೆ ಪಾರ ಚಲೋ ಗೋ ಖಾವೋತ್ ಪ್ರಭು ದೇಶ ಚಲೋ ಗೋ ಖಾವೋತ್ ಈ ಖಾನ ಕಾಮೂನ ಸೋರತ ಹೇವೆ ಈ ಖಾನ ಕಾಮೂನ ಸೋರತ ಹೇವೆ ಜೆ ಗಾಮ ಚಲೋ ಗೋತೋವಾತ್ ಪ್ರಭು ಪಾರ ಚಲೋ ಗೋತೋವಾತ್ ಈ ರಾಣಿ ರಾಣಿ ತುಮಿ ಆದಿನ ರಾಣಿ ಈ ರಾಣಿ ರಾಣಿ ತುಮಿ ಆದಿನ ರಾಣಿ ಜೆ ಅಮಚೋ ಬಾತೋ ಸೂನಾ ಪ್ರಭು ಹಾಮಚ ಬಾತೋ ಸೂನಾ ಈ ಯೋಚ ಕೋರುನ ಪೋಸ ರಾಣಿ ಬೋಲೆ ತೋ ಜಂ ಸೇ ರಾಣಿ ಈ ಆಮಿ ಬೋಲೆ ತೋ ಜಂ ಸೇ ರಾಣಿ.

ಇಲ್ಲಿ ಬಾಕಿ ಗಾಯಿ ಬೀಡಾಕ ಮುರಿಯಲ್ಲಿ ಧೀರೆಲ್ಲಿ ಬಾಕಿ ಬೋಲಿಸಿ ಮಾರ್ತ ಬೇರ ಮಾರ್ಸೆ ಮಾಂತರ ಮಕ್ಕ ಏಕ್ ಗಡಿ ಐದ್ ಅದಿ ಬೇರ ಅಚ್ಚು ಲಾಗ ನಾಪಕ್ ದೇಸ್ತ ಮಕ್ಕ ಲಾಗ ನಾಪ್ತ ಬೇರ ಮಾರ್ಲೇನೆ ಉನ್ ಲಾಗ ಬಾಚುನ್ ಜಾಯ್ದೆ ಅವ್ರ ತುಚ್ಚು ಉಪರಿ ಉನ್ ಲಾಗ ರೇ ಮೊಚ್ಚ ಲಾಗಕ್ಕೆ ಕೊಚ್ಚಿ ಉಪರಿ ಚಾಂಡುಕ್ಲೆ ನಿಚ್ಚಾಯ್ಸೆ ಉನ್ ಲಾಗಕ್ಕೆ ತುಕೆ ಮಾರ್ಲು ಪಾಸೆ ಬೋಲೆ ಚುಟುಕ್ ಪಡೆದೆ ಉನ್ ಗೋಟ್ಗೆ ಸುನನ್ ಬಾ ಗುಗಾಯಲಿ ಉಸನ್ ಬೋಲನ್ ಕೋಲ್ಯ ಜೋರ್ ಜೋರ್ಸಿ ಬಾರೋಕೆ ನಾಪಕ್ ಮೂರಿಯಲ್ಲಿ ಬಾಗ್ ಕೊಲ್ಯಾಚು ಬಾರೋಕೆ ನಾಪ್ತಕ್ಕೆ ದಕ್ಕನ್ ಹರಿ ಕೊಲ್ಲಿ ಬಾಗ್ ಕೊಲ್ಯಾಕೆ ಬೋಲಿ ಮರಬಲ್ ಐದಿ ಬೇರಾಚು ಲಾಗ ನಾಪನ್ ದಕ್ಕಂದೆ ಕೊಲ್ಯ ಬಾಗ್ಚು ಗೋಟ್ಕೆ ಸುನನ್ ಮನ್ ಮನ್ ಹರಿ ಕೊಳಿಸಿ ಬಾಗ್ ಕೊಲ್ಯಾಕೆ ಹಮ ಪಾಂಚ ಚೋಮಡಿಗೆ ಜಟ್ಕೆ ಮಾಂಗ್ಲಿ ಅರ್ ಬಾರೋಕೆ ನಾಪಕ್ ಮೂರಿಯಲ್ಲಿ ಜೋರ್ ಜೋರ್ಸಿ ನಾಪ್ತ ಬೇರ ಕೊಲ್ಯ ಬೋಲಿ ಲಾಗಕ್ಕೆ ನಾಪ್ತ ಬೇರ ಬಾದ್ರಿಕೆ ಡುಕು ಡುಕುಡ್ ದಕ್ಕನ್ ನಾಪ್ತರ ಬೋಲು ಉದಲ್ದಾಗ ಸ್ವರ್ಗನೇ ಆಮಚು ಪೂರ್ಕಾಚು ಲೋಕ್ ಲಾಗ ದರ್ತಿರುವ ಬಾಗ್ ಕೊಲ್ಯಾಚು ಗೋಟ್ಗೆ ಸುನನ್ ಬತ್ತಿ ಬಾದ್ರಿ ಉಪರಿ ಡುಕುಡ್ ದುಕುಡ್ ದಕ್ಕನ್ ಬತ್ತಿ ಬಾರುಕ್ ನಾಪಿಸಿ ಉದ್ಲಿದ ಕೊಲ್ಯ ಏಕ್ ಮುಟ್ಟ ಬಾರುಕ್ ದೋರನ್ ಬಾಗ್ ಚು ಆಯ್ಕ ತಾನೆ ಜೋರ್ಲಿ ಮಾರುವ ರಾನೆ ಪೊರಲಿ ಬಾಗ್ ಚು ಆಯ್ಕ ಮಾರ್ಲು ಬೇರ ಬಾಗ್ಕೆ ದಂಡಿ ಗಂಡಾರ್ ಪೋಡಂಗೇಲಿ ಬಾಗ್ ಕರ್ತೆ ಕರ್ತೆ ಪಾನಿನಿ ಆಪ್ಲು ಹಾಯ್ಕೆ ದೋಕ್ಲ ಜೆವ ಆಯ್ಕೆ ಅಚ್ಚಲೆ ದೋನ್ ದೋಡ ರುಕ್ಕಾಗ ಜಾವನ್ ದಂಡಿ ಬೋಸುವ ಬಾಗ್ ಕೊಲ್ಯಾಗೆ ಕೂಬ್ರಿ ಸೋನ್ ಡಗರ ಪಿರ್ಮುರಿ ಹೋಗುವ ಬಾಗ್ ಮನ್ ಮನ್ ಮೇ ಸೋಚ್ತಿರುವ ಕಿ ಎಬ್ಬರ್ ಕೊಲ್ಯಾ ಮೀರ್ಲೇನೆ ಮರ್ತ ಮಾರನ್ ಕಾಂದೆ ಬಾಗ್ ರಾನೆ ಕೊಲ್ಯಾಗೆ ಡಗರ ತಿರುವ ಜೋಡಿ ಉಪರಿ ಕೊಲ್ಯಾ ಸಿಯಾಡಿ ಲಾನೆ ಆರಾಮ್ಲೆ ಜುಲ್ನ ಜುಲ್ತಿರುವ ಉದ್ಲಿದ ಸಿಯಾಡಿ ಲಾನೆ ಕೊಲ್ಯಾಚು ಜುಲ್ನ ಜುಲ್ತ ಬೇರ ಬಾಗ್ ಕೂಬೆ ದೂರ್ಲೆ ದಕ್ಕುವ ಅವ್ರ ಲುಕ್ತ ಲುಕ್ತ ಜಾವನ್ ಬತ್ತಿ ಉನ್ಕೆ ದೋರುವ ಖೂಬ್ ರೀ ಸೋನ್ ಬತ್ತಿ ಮಾರ್ತುಕಾ ಜೋತಿರುವ ಉದ್ದಿದ ಕೊಲ್ಯ ಬಾಕಿ ಬೋಲುವ ತುಂಬ ಮುಖ್ಯ ಮಾರ್ತ ಬೇರ ಮಾರ್ಸೆ ಲೇಕಿನ ಏಕ್ ಗಡಿ ಐದಾದಿ ಬೇರ ಅಚ್ಚು ಜುಲ್ನ ಜುಲುಕ್ ದೇಸ್ತ ಉಸಿನಿ ಬೋಲೂನ್ ಕೊಲ್ಯ ಜೋರ್ ಜೋರ ಜುಲ್ನ ಜುಲುಕ್ ನಾ ಮುರಿಯಲಿ ಕೊಲ್ಯಾಚು ಜುಲ್ನ ಜುಲ್ತುಕ್ಕೆ ದಕ್ಕೂನ್ ಬಾಕಿ ಬೋಲೆ ಅರಿಕ್ ಲಾಗ್ಲಿ ಬಾಕ್ ಕೊಲ್ಯಾಕೆ ಬೋಲ್ಲಿ ದಂಡಿಕ್ ಮೊಕೆ ಜುಲ್ನ ಜುಲುಕ್ ದೇಸ್ತ ಕೊಲ್ಯ ಉನ್ ಗೋಟ್ಕೆ ಸುನನ್ ಮನ್ ಮನ್ ಹರಿ ಕೊಲ್ಲಿ ಕೊಲ್ಯ ಬಾಕಿ ಬೋಲ್ಲಿ ತಿ ಕೂಬೆ ಬಜ್ಜೆ ನಾಸಿ ಉನಿಕಾಗೆ ಲಾಹಕ್ಕೆ ಅಚ್ಚಲೆ ಬಾಂಡು ಪಡೆದೆ ಕೋಲ್ಯ ಉಸನ್ ಬೋಲುನ್ ಬತ್ತಿ ಲಾಹಕ್ಕೆ ಬಾಂಗ್ ದೋಸನ್ ಕರುನ್ ಕಿಂಡಿ ಕಿಂಡಿ ಕತ್ತಿಲಿ ಬಾಗ ಸಿಯಾಳಿ ಲಾಚ ಜುಲ್ನಾಮೆ ಬೋಸ್ಲಿ ಹರಿ ಕಡಿಗ್ನೆ ಜುಲ್ನ ಜುಲೇಸೆ ಜುಲ್ನ ಜುಲ್ತ ಬೇರ ಉನ್ನ ಟುಟನ್ಗೇಲಿ ಅವರು ಜೋಡಿ ತಾನೆ ದಡಾಮ್ಲೆ ಗಸರ್ಲಿ ಕೋಲ್ಯ ಬಾಗ್ ದಡಾಮ್ಲೆ ಗಸತ್ತು ರಾನ್ ಬಿತ್ರೆ ಪೋರಲಿ ಕೋಲ್ಯ ಬಾಗ್ ಲಟೆ ಪೊಟೆ ಉಟ್ಟು ಜೋಡಿಲೆ ನಿಕರ್ಲಿ ದುಃಖ ಕಾಜ್ ಏಕ್ ಸಪ್ತಾಹ ಲೆಂಡು ಬುಲುಕ್ಲ ನೀ ಸಕ್ತರೆ ಬಾಗ್ ಕೊಲ್ಯಾಕೆ ರೀಸೋ ಪೀರ್ಲೆ ಡಗರಾಕ್ ಮುರಿಯಲ್ಲಿ ಇಬ್ಬರ್ ಮೀರ್ಲೆನೆ ಕೊಲ್ಯಾಕೆ ಮರ್ತನೆ ಮಾರು ಕಾಂದೆ ಬಾಗ್ ಮನ್ ಮನ್ ಮೇ ಸೋಚೆಸೆ ಬಾಗ್ ಕೊಲ್ಯಾಕೆ ಡಗರಾತೆ ಡಗರಾತೆ ಗೋಡಕ್ ಸರ್ಗಿ ರುಕ್ ಲಗಿ ಬಿಟ್ಟುವ ಉದಲ್ದ ಕೊಲ್ಯ ಸಿಯಾಡಿ ಪಾನ್ಗೆ ಚಿಪ್ಟ ಬನ್ನತಿರುವ ಬಾಗ್ ಕೊಲ್ಯಾಕೆ ಮಾರ್ತು ಕಾಗೆ ಕೂಬ್ರೀಸುವ ಉದ್ಲಿದ ಕೊಲ್ಯ ಬಾಕಿ ಬೋಲುವ ಮಹಾರಾಜ್ ಬಾಗ್ ಎಬೆ ರಾನ್ ದಸೆಸೆ ಉನಿಕಾಜೆ ಮೇ ಸಿಯಾಡಿ ಪಾಂಚು ಚಿಪ್ಟಾನೆ ಲುಪ್ತ ಕಾಗೆ ಬನಾಯಿಸೆ ಅವರು ರಾಂಚು ನಾನಿ ನಾನಿ ಜೀವ ಜಂತು ಮನ್ ದೋಸನ್ ಮೋರನ್ ಜಾಯಿಸೋದ್ ಸಿಯಾಡಿ ಪಾಂಚು ಚಿಪ್ಟ ಬನಾಲು ಪಾಸೆ ಮೊಕೆ ಮಾರ್ತಿರಲ್ಲಿ ಮಾರ್ಸೆ ಉಸನ್ ಗೋಟ್ಗೆ ಸೋನನ್ ಬಾಗ್ ಬೋಲಿ ಮೊಚ್ಚು ಕಾಜೆ ಆಗೇ ಸಿಯಾಡಿ ಪಾಂಚು ಚಿಪ್ಟ ಬನಾವತ ಕೋಲೆ ಆರಿಕೊಂಡ್ ಜಟ್ಕೆ ಜಟ್ಕೆ ಸಿಯಾಡಿ ಪಾಂಚು ಚಿಪ್ಟ ಬನಲಿ ಅವ್ರ ಬಾಗ್ಕೆ ಸಿಯಾಡಿ ಪಾಂಚು ಚಿಪ್ಟ ತಾನೆ ಒಲುಕ್ ದೇವನ್ ಬೋರಕ್ಲೆ ಸೀಲುಂದಿಲ್ಲಿ ಕೋಲೆಯ ಸಿಯಾಡಿ ಪಾಂಚು ಚಿಪ್ಟ ಲಗೆಚು ಪಾನ ಪೊತ್ತೆ ದಾರುಕೆ ಆನೋನ್ ಕೂಡ ಕರು ಸಿಯಾಡಿ ಪಾಂಚು ಚಿಪ್ಟಕ್ಕೆ ಜಲಾಂದಿಲ್ಲಿ ಸಿಯಾಡಿ ಪಾಂಚು ಚಿಪ್ಟ ಸಂಗೆ ಬಾಗ್ ಬೋಲೆ ಜರುನ್ ಬತ್ತಿ ಮೊರನ್ ಗೆಲು ಕೋಲ್ಯ ಬಾಗ್ ಮೊರ್ಲು ಪಾಸೆ ರೀಸ್ ಕಾಜೆ ಜೋರ್ಲೆ ಸಿಯಾಡಿ ಪಾಂಚು ಚಿಪ್ಟಾಕೆ ಕೂಂದ್ಲು ರಾತ್ಸಂಗೆ ಜೋರ್ಲೆ ಮಾರ್ಲು ಸಿಯಾಡಿ ಪಾಂಚು ಚಿಪ್ಟ ಬಿತ್ರೆ ಆಯ್ಗ್ರೆ ಅವ್ರ ಕೋಲ್ಯ ಬಲ್ ಆಯ್ಗನ ಡಸನ್ ಗಾಯಲು ಕೋಲ್ಯ ಮಂತ್ರಿ ಮಂಡಲ್ ಮೇ ಸಪ್ಚ ಪೂರೆ ಸಾಂಗುವ ಬಾಗ್ ರಾಜಕ್ಕೆ ಡಸ್ತ್ ಬೇರ ಮೈ ಡಸ್ತ್ ಜಲುನ್ ಮರ್ತ ಬೇರ ಮೈ ಬಚಾತಿರ ಬಚಾನ್ ಬಚಾನ್ ಟಾಕೊನ್ ಗೆಲೆ ಬಚಾಕ್ ನೀ ಒಲಿ ಬೋಲು ಸಬ್ ಲೋಕ ಪೂರೆ ಗೋಂಡ್ರೂನ್ ಗೋಂಡ್ರೂನ್ ಗಾಕ್ತಿರುವ ಅಸನ್ ಕೋಲ್ಯ ರಾಜ ಮಹಲ್ ಜಾನ್ ನಟ್ ಬಿಡಾತಿರುವ ಕೋಲ್ಯ ಆಪ್ಲು ಸೇವಾ ಕರಾತು ಕಾಜೆ ಖೂಬ್ ಜಾನ್ವರ್ ಮನ್ಕೆ ಸಂಗಾಂಡ್ರುವ ಅವ್ರ ಹುತ ಜೀವ ಜಂತು ಮನ್ಕೆ ಖೂಬ್ ಅತ್ಯಾಚಾರ ಕರ್ತಿರುವ ಜೀವನ್